10 horas na 6 minutos kuneneke hi kumea madzungula ya nhlikani na ehendene kanongonoko wa kuva hi hasha hi vubidzike Mozambique na Zimbabwe hi le ka hora dza kuva kunene hi tava hi pfula tinkunga leswaku hi bulana vayingiseti vexu valoyi hi tlhelela ka vutitisani byezu